ಲಾಖಾಂಡ ರೇಡಿಯೋ ITN ಗುಣಾತ್ಮಕ ಸಹ ನಿಷ್ಪಾದನೆಯಕ್ಕೆ ಸಂದಹ ನವೀನ ತಾಕ್ಷಣೀನ್ ಬಲಗೆನ್ ಬುನು ಡೋಮಾ ಕಲಿವೆಟ ಇವತ್ ಕಿರಿಮೆ ಯಂತ್ರಯಕ್ ಒಬತ್ ಅದಮೇನ ಉಂಕರಂಡ ಸುಮಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂದಹ ಸ್ವಯಂಕ್ರಿಯ ವಿಕಟಿಮೆ ಯಂತ್ರಯಕ್ ಹಂದುನ್ವಾದೀಮೆ ಪುರೋಗಾಮಿಯಾವನ ಮಾಕ್ಸ್ಪೆನ್ ಸಮೂಹ ವ್ಯಾಪಾರಯಟ ಅನುಬಂಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ ಸಮಾಗಮ ವಿತೀನ್ ಅದಮ ಅವತಾನ್ನ 01177579

0: ಬಹೆ ದೋರೆ ಗಂಗೆ ತಲು ನಹೀನ ಹದೆ ಮೆವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ಲೊತರಯ್ಯೇ ಪೆರಳೀಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ತ್ಯಾಗ NLB ಮೆಗಾ ಪವರ್ ಒಬ್ಬ ಅದಮ ಮಿಲದೀಕಾನು

0: ಕೈಯ್ಯ ಮಾರೆ ಎಡೆನೆ ಊಣೆ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್ ಕಾಲ್ ದ ಡಾಕ್ಟರ್ ಯಾರು ಸುನ್ನದು
0: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನೆ ಮುಕು ತಾತ ಬೈ ಹಿಡಿದ್ರನೆ ಅಯ್ಯ ಮಾಡ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಗೆ ತಮ್ಮ ಕೀರದಿಯನ್ನು ಅಲ್ಲಿ
2: Evening driving, Chamit and Charu.

0: ಅಂದ್ರೆ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮಿ ಜಾಮಿ.

0: ಹೇ ದೋರ ಗಂಗೆ ಕಲು ನಹೀ ನಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಾಯ
2: ದೊರೆಯೇ ಪೆರಲಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪರಿ ಟ್ಯಾಗ್ ಅಮತರವ ರೂಪಿಯಾಲ್ ಕೋಟಿಯಕ ಪವರ್ ಸುಪರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪರಿ ಟ್ಯಾಗ್ ಸುಪರಿ ರಿಮೋಟ್ ರತ್ಯ NLB

0: ಕಯ್ಯಾ ಮಾರೆ ವಿಡನೆ ಊಣಿ ದೊಕ್ಕಿಗೆ ವಾಣೆ ಮಾಡಿ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್ ಕಾಲ್ ದ ಡಾಕ್ಟರ್ ಯಾರು ಸುನ್ನದು
0: ಮಮ್ಮೆ ಕಿರಿಕೆ ಬುಣ್ಯ ಅಯ್ಯ ಸೀನಿ ಹೇಳಿನಿ ಮುಕು ತಾತ ಪೈ ಹಿಡಕರನೆ ಅಯ್ಯ ಮಾಟ
2: ಸುಪ್ರಿ ಡಾಕ್ಟರ್ ನೇ ಡಾಕ್ಟರ್ ಹರಿಗೆ ತಮ್ಮ ಕೀಳದಿಯನು ಅಲ್ಲಿ
3: ಹಿನವೇ ವಿ ಸಿಂಧು ಅನ್ನ FM 93.5 FM 93.7 ಹೆಂದೇವಿ ಹತ್ತರ ವೆದ್ದಿ ಟ್ಯೂನ್ ಕರಲ ತ್ಯಾಗನ್
4: Even in driving, Chamit and Charu.

0: ಏನ್ ಆದ್ರೆ ಬೆದಾಗನ್ನ ಓನಮನ ಸತೆಯ ದಿನ ದವಲ್ ಎಕೆದ ಹತರ ಬೆದಗ
1: ಓವರ್ ಟೈಮ್ ಬೀಟ್ಸ್ ವಿತ್ ಜಾಮ್ ಜಾಮ್.

0: ಕೃಷಿ ಕ್ಷೇತ್ರದ ನವಪನ ಕ್ಲಬ್ ಹಾತೇಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಲಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಾಗದ ಮಸಕಟ ರೂಪಾಯಿ ಲವಿಸಿ ಪಂದಹಸಕ್ ದಕ್ವ ಮಿಲತಿ ಗೆ ನಿಮ್ ಸಂದಹ ನಯ ಸಹನೆಯಾಗದ ಹಂದುನಾದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಲಿಯಾಯಿ
1: ಮಾನವೀಯ ಪ್ರೇಮಿ ಸೌಂದರ್ಯಾತ್ಮಕ ವಿಯಮನ
2: ಸಾಂದರ್ಭೀಯ ದಹನ
3: ಪ್ರಾಣ ಸಮ ಪ್ರೇಮೇ ರಾಗಸ್ವರ ಹಂಡವಮೆನ್ ಒಬೇ ಮತ್ಮತೆ ಕಾಬುದಿಕರಣ ಲಕ್ಕನ ಘರವಾದ ಸಂದದಿಯ ದಹಾರ ತೆಕ್ಕೋಬೇನೆ ಅದ ಅಗಹರುವಾದ ಸಂದದಿಯ ದಹಾರೆ ಮೀಲಗ ತೋರಾಗ್ಯಾರೆ ಮತ್ತಮಾಯಿ ಮೇ

ಪ್ರಾಣಸಮ ಪ್ರೇಮಿಯ ರಾಗಸ್ವರ ಬಿಂದಿನ ಗೀಸ್ವರ ಹಾಯಕ ಆದರ ಸಾಧೆ ಲಖನಗಾರವಾದ ಸನದಿಯ ದಹಾರೆ ಅವಸಾನ್ ದಿಗೆ ಹರುಮಲಂಗತ ಮಾಯಿ ಅಪಿ ಮೇ ನಾವತಿಯನ್ನು ಸೌದಾನ ಬೆನ್ನೆ ಮಮ ತೋರಗತ್ತೆ ಕಾಲಿಕಟ ಪಸ್ಸೆ ಒಬ್ಬ ಎಕಾಲ ಅಸು ಮೇರುತಮ ಗೀತಾವಲಿಯಕ್ ಅದು ರಸವಿನಿಂದ ವಿಲ್ಬರ್ಟ್ ಆಂಥನಿ ಸ್ವರಯ್ಯ